ಜಿ ನರದೇಹ ದುಬಳ ಕೋನ ಮನೆರೆ ಚಂಡಾಳ, ನರದೇಹ ದುಬಳ ಕೋನ ಮನೆರೆ ಚಂಡಾಳ, ದೋಣಿ ಮೃದಂಗಾಲ ಬಸ್ತಾತ ದೋಣಿ ಕುನು ಥಾಪಾ, ದೋಣಿ ಮೃದಂಗಾಲ ಬಸ್ತಾ ದೋಣಿ ಕುನು ಥಾಪಾ. ಮನೋನ್ ಶೇತ್ಕರಿ ಬಂಧುನು ಕರ್ದಾ ಪೋಟಿಯಾಪಸ್ ಉದಾಸ ಹೋಗು ನಕ, ಆತ್ಮಹತ್ಯಾ ಕರೋ ನಕ, ಪ್ರೇಮ ವಿರಾಣ ಪ್ರೇಮ ಭಂಗ ಝಾಲ ಮನು ಆತ್ಮಹತ್ಯಾ ಕರೋ ನಕ, ಮಾತಾ ಭಗಿನೋ ಮಾತಾ ಮೌಲ್ಯಾನೋ ಸಾಸೂ ಸಾಸರ್ಯಾಚ್ಯಾ ದಾಸಾಲಾ ಕಂಟಾಳನು ಆತ್ಮಹತ್ಯಾ ಕರೋ ನಕ, ಆಣಿ ಅಜಿಂಕ್ಯ ರಹಾ ಆಣಿ ಮನು ಆಪಲ್ಯಾ ಸಮೋರ ಮಾಯಬಾಪ ಸಮೋರ ಅಜಿಂಕ್ಯ ಪವಾಡಾ ಗಾತ ಆಹೆ, ಮನು ಸಾದರ ಕರಿತ ಆಹೆ ಅಜಿಂಕ್ಯ ಪವಾಡಾ. ಆಯ್ ಹೇ ಮಜಬೂತ ದೋಣಿ ಹಾತ, ಹೇ ಮಜಬೂತ ದೋಣಿ ಹಾತ, ಹೇ ಮಜಬೂತ ದೋಣಿ ಪಾಯ, ಹೇ ಮಜಬೂತ ದೋಣಿ ಹಾತ, ಹೇ ಮಜಬೂತ ದೋಣಿ ಪಾಯ. ಅಸ್ತಾಯಿ ನಿದಡಿ ಛಾತಿ, ಅಸ್ತಾಯಿ ನಿದಡಿ ಛಾತಿ, ಸಾಂಗಾಯ ಧರತಿ ವರತಿ, ಸಾಂಗಾಯ ಧರತಿ ವರತಿ, ಉಣೆ ಮಲಾ ಹೋ ಕಾಯ ಜಿರ ಹಾಜಿ ಜೀಜಿ, ಉಣೆ ಮಲಾ ಹೋ ಕಾಯ ಜಿರ ಹಾಜಿ ಜೀಜಿ, ಉಣೆ ಮಲಾ ಹೋ ಕಾಯ ಜಿರ ಹಾಜಿ ಜೀಜಿ. ಅಶಕ್ಯ ಶಬ್ದ ಮದನ ಮಾಹೀತ, ಅಶಕ್ಯ ಶಬ್ದ ಮದನ ಮಾಹೀತ, ಅನ ಪ್ರಯತ್ನ ಮಾದಾ ದೇವ, ಪ್ರಯತ್ನ ಮಾದಾ ದೇವ, ಯಾ ದೇವಾಚೆ ಪಾಲನ ಕರಿತಾನ್, ಯಾ ದೇವಾಚೆ ಪಾಲನ ಕರಿತಾನ್, ನಿತ್ಯ ಯತಸೆ ಸೇವ ಜಿರ ಹಾಜಿ ಜೀಜಿ, ನಿತ್ಯ ಯತಸೆ ಸೇವ ಜಿರ ಹಾಜಿ ಜೀಜಿ. ಶಿವಬಾಚ ಶೌರ್ಯಾಚ ಕಥಾ, ಶಿವಬಾಚ ಶೌರ್ಯಾಚ ಕಥಾನ್, ಸಾಂಗೂ ಕಿತಿ ಆತಾ ಸಾಂಗೂ ಕಿತಿ ಆತಾನ್, ಕರ್ಮಾವರ ಜಾಂಚಿ ಭಕ್ತಿ, ಕರ್ಮಾವರ ಜಾಂಚಿ ಭಕ್ತಿ, ತೋ ಅಜಿಂಕ್ಯ ಹೋಯ ಜಗತೀರ ಜಿರ ಹಾಜಿ ಜೀಜಿ, ಕರ್ಮಾವರ ಜಾಂಚಿ ಭಕ್ತಿ, ತೋ ಅಜಿಂಕ್ಯ ಹೋಯ ಜಗತಿ. ಕರ್ಮಾವರ ಭಕ್ತಿ ಠೇವಾ, ಕಾಮ ಕರ್ತ ರಹ. ಜ್ಞಾನೇಶ್ವರ ಮಾವಲಿನ ಸುದ್ದ ಮನಲೆ, ಕರ್ಮಣ್ಯೇ ವಾಧಿಕಾರ ಅಸ್ತು ಮ ಫಲೇಶು ಕದಾಚೇನ. ಜ್ಞಾನೇಶ್ವರ ಮಾವಲಿನ ಬಟ್ಲೇ, ಕರ್ಮಣ್ಯೇ ವಾಧಿಕಾರ ಅಸ್ತು ಮಾ ಫಲೇಶು ಕದಾಚೇನ, ಕಾಮ ಕರತ್ ರಹ. ಕಾಮಾಮಧ್ಯೆ ಲಕ್ಷ್ಮೀ ಆಪಲ್ಲ ಹಾಳಗಾಡ್ತೆ ಆಣಿ ಮನೋನ್ ಸಂತ ಕಾಡ್ಗೆ ಬಾಬಾ ಮುಂತಾದ ಕಾಮ ಕರತ್ ರಹ. ಉದ್ಯೋಗಿ ಮಾನ್ಸಾ ಜಗಳಾತ್ ಲಕ್ಷ್ಮೀ ಹರಗಾಲ್ತೆ, ಪೈಸಾಚ್ಯಾ ಪಾಠಿಮಗ ಲಾಗೂ ನಕ, ಪೈಸಾ ತುಮಚ್ಯಾ ಪಾಠಿಮಗ ಲಾಗಲಾ ಪಾಯಿದೆ ಆಣಿ ಮನೋನ್. ಜ್ಞಾನೇಶ್ವರ ತುಕಾರಾಮ್ ಆದಿ ಸಂತಾಣಿ ಸಾಂಗಿತ್ಲೇ, ತಿರ್ತಿ ಧೊಂಡ ಪಾಣಿ, ತಿರ್ತಿ ಧೊಂಡ ಪಾಣಿ ದೇವ ರೊಕ್ಕಡಾ ಸಜ್ಜನಿ. ಅರೆ ಬಾಬಾನೋ ಗಾಡ್ಗೆ ಬಾಬಾ ಮಹಾರಾಜ್ ಮಂತಾತ್, ತೀರ್ಥಯಾತ್ರಾ ಕರೋ ನಕ, ಆಪಲ್ಯಾ ಆಯಿವಡಲಾಂಚಿ ಸೇವಾ ಕರಾ, ತನ್ನ ದೇವಾಚಿ ಸೇವಾ ಘಡ್ತಿ. ಆಪಲ್ಯಾ ದೋನ್ ದೋನ್ ಹಾತಾನೆ, ದೋನ್ ದೋನ್ ಪಾಯಾನೆ, ಆಪಲ್ಯಾ ದೋನ್ ಹಾತ್ ದೋನ್ ಪಾಯ ಆಣಿ ದರ್ದಾಕಡ ಶರೀರ ದಿಲೇಲಾ ಆಹೆ ಪರಮೇಶ್ವರನ. ಆಣಿ ಮನೋನ್ ಶೇತ್ಕರಿ ಬಂಧುನು ಕರ್ದಾ ಪೋಟಿ ಆತ್ಮಹತ್ಯಾ ಕರೋ ನಕ, ನರದೇಹ ದುಬಳ ಕೋನ ಮನೆರೆ ಚಂಡಾಳ, ನರದೇಹ ವೈಟ್ ನೈ ಆಣಿ ಮನೋನ್, ಪ್ರೇಮಿಯರನ್ನೋ ಮಾತಾ ಮೌಲ್ಯನೋ ಆತ್ಮಹತ್ಯಾ ಕರೋ ನಕ, ಅಜಿಂಕ್ಯ ರಹಾ ಅಜಿಂಕ್ಯ ರಹಾ ಅಜಿಂಕ್ಯ ರಹಾ. ಪುಣೆ ಸಾದರ ಕರಿತ ಆಹೆ ಏಕ್ ಪವಾಡ ದೇಶ ರಕ್ಷಣಾಚಾ, ಭಾರತ ವಿರುದ್ಧ ಪಾಕಿಸ್ತಾನ. ಆಮಚಾ ಭಾರತ ದೇಶ ಜಗಾಚ್ಯಾ ಪಾಠಿವರ್ತಿ ಅಸಾ ಏಕ ದೇಶ ಆಹೆ ಕಿ ಯಾ ದೇಶಾನ ಕೋಣತ್ಯಾ ರಾಜ್ಯವರ ಹಲ್ಲಾ ಕೇಲಾ ನಾಯಿ. ಪರಂತು ಆಮಚ್ಯಾ ದೇಶಾವರ್ತಿ 1914, 1919, 1961 ಆಣಿ 1962 ಆಣಿ 1965 ಆಣಿ ಆಧಿ 2025 ಮಧ್ಯೆ ಪಾಕಿಸ್ತಾನ ಆಮಚ್ಯಾವರ ಹಲ್ಲಾ ಕೇಲಾಯ. ಕಧೀ ಚೀನ್ನ ಹಲ್ಲಾ ಕೇಲಾ, ಕಧೀ ಪಾಕಿಸ್ತಾನ ಹಲ್ಲಾ ಕೇಲಾ. ಆಮಚೆ ರಾಷ್ಟ್ರ ಆಮಚಾ ದೇಶ ಕೋಣತ್ಯಾವರ ಹಲ್ಲಾ ಕರತ್ ನಾಯಿ, ಹೆ ಆಮಚ್ಯಾ ದೇಶಾಚ ವೈಶಿಷ್ಟ್ಯ ಆಯ್. ಆಣಿ ಆಮಚ್ಯಾ ದೇಶಾಮಧ್ಯೆ 18 ಪಗಡ ಜಾತಿಚೆ ಲೋಕ ಏಕತ್ರ ಗುಣ್ಯಾಗೋವಿಂದನ ರಹತಾತ್. ತ್ಯಾಮುಳೆ ಯಾ ಭಾರತಾಚ ಅಭಿನಂದನ ಆಣಿ ಸ್ವಾಗತ ಜಾಗತಿಕ ದೇಶ ಕರತ ಆಹೆತ್. ಆಣಿ ಹಾ ಬುದ್ಧಾಚಾ ದೇಶ ಆಯ್. ಆಣಿ ಮನೋನ್ ಆಪಣ ಯಾ ದೇಶಾಚೆ ರಕ್ಷಣ ಕರ್ಣ, ಆಪಲ್ಯಾ ಮಾತೆಚ ರಕ್ಷಣ ಕರ್ಣ ಆಪಲ್ಯ ಕರ್ತವ್ಯ ಆಯ್. ಆಣಿ ಪ್ರಸ್ತುತ ಯಾ ಪವಾಡ್ಯಾಮಧ್ಯೆ ಅವಿವಾಹಿತ ಮೇಜರ್ ಲಗ್ನಾಸಾಠಿ 1 ಮಹಿನಾಚಿ ರಜಾ ಕಾಢೂನ್ ಯೇತೋ ಆಹೆ. ಆಣಿ ತಾಚ ಲಗ್ನ ಲಾಗ್ತ, ಪಣ ಎವಡ್ಯಾತ್ ಭಾರತಾಚ್ಯಾ ಕಂಪನಿಚ ಪತ್ರ ದಾತ ಕಿ ಬಾಬಾ ಮೇಜರ್ ಜರಿ ಅಸಲಾ ತರಿ ತುಜಿ 1 ಮಹಿನಾಚಿ ರಜಾ ಆಮಿ ರದ್ದ ಕೇಲೇಲಿ ಆಹೆ. ಹೆ ಪತ್ರ ಬಗ್ತಾಚ ತು ಘರದಾರ ಸೋಡ್ ತೋಪರ್ಯಂತ ಮುಲಿಶಿ ಲಗ್ನ ಥೈಲ ಅಸ್ತ, ಸರ್ವ ಕೈ ಪೈ ಪಾವಣ್ಯಾಚ ವಾತಾವರಣ ಸುದ್ಧ ಮೋಡಲೇಲ ಅಸ್ತ. ಎವಡ್ಯಾಮಧ್ಯೆ ತೆ ಪತ್ರ ಆಲ್ಯಾ ಬರೋಬರ್ ಯಾ ಸೈನಿಕಾಲಾ 1 ಮಹಿನಾಚಿ ರಜಾ ರದ್ದ ಝಾಲೇಲಿ, ಪುನಃ ಸೈನ್ಯಮಧ್ಯೆ ಸಾಮೀಲ್ ಹೋವಾ ಮನೂನ್ ಆದೇಶ ದಿಲಾ ಜಾತೊ. ಆಣಿ ತ್ಯಾ ಪ್ರಮಾಣ ಆಪಲಿ ಧರ್ಮಪತ್ನಿ ಕುಟುಂಬ ಪೈ ಪಾವಣೆ ನಾತಾಯಿ ಗಾಯಕ ಗಾವಕರಿ ಮಿತ್ರ ಯಾರ ಸೋಡೂನ್ ದೇಶಾಚ್ಯಾ ರಕ್ಷಣಾಸಾಠಿ ಜಾವ ಲಾಗ್ತ. ಆಣಿ ಮನೂನ್ ಆಪಲ್ಯಾಕಡೆ ತ್ಯಾ ಪುರುಷಾಚಿ ಮೇಜರ್ಚಿ ಬಾಯ್ಕೊ ಆಣಿ ಕುಟುಂಬ ದೇವಾಕಡೆ ಸಾಕಡ ಘಾಲ್ತೆ ಕಾಯ ಮಂತೆ ಆಹೆ. ಐಕಾಯ್ತ ಆಪಲ್ಯಾ ಪವಾಡ್ಯಾತೂನ್ ಕಾಳಜಿಪೂರ್ವಕ ಐಕಾಯ್ತಾಯ್. ಪವಾಡ ಆಹೆ ಭಾರತ್ ವಿರುದ್ಧ ಪಾಕಿಸ್ತಾನ್ ಯಾ ಹೋದ್.

ಬಂದಿ ನವರನ ಕೇಳಿ ನಸ ಬಂದಿ ದೋಣ ಮೂಲ ಗರಮದಿ ನಾಯ್ಕ ಶಾಸಿ ವಾನ ಬಾಯಿಗ ಸಂಸಾರ ಮಾಜಾ ಚಾನ್ ಸಂಸಾರ ಮಾಜಾ ಚಾನ ಬಾಯಿಗ ಸಂಸಾರ ಮಾಜಾ ಚಾನ್ ಸಡಾ ಸಾರವನ ರೋಜ ಕರಿತೆ ಅಂಗನಾಥ ರಂಗೋಳಿ ಕಾಡಿತೆ.